mo nyam so na ni mo nyam so ha me to me no ha wo nyam so wo nyam so na fu nyam so wo.